ಎತಿ ಬೇಲ ಮೈಚಂಗ್ ಕೇಗರ ದಯೋಲಿನ್ ಪೀಡಿ ಮಾ ಬಸೇರಾ ಕೇ ಕುರಾ ಗರ್ದಿ ಹೋ ಕಹೀ